0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಕಾಂಚನಾ ಶ್ರೀರಂಜನಿ ಮತ್ತು ಕಾಂಚನಾ ಶ್ರುತಿರಂಜನಿ ಅವರ ದನಿಯಲ್ಲಿ ಪುರಂದರದಾಸರ ರಚನೆ ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಶರಣು ಸಿದ್ಧಿವಿನಾಯಕ ಶರಣು ವಿದ್ಯಾಪ್ರದಾಯಕ, ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಕಾಂಚನಾ ಶ್ರೀರಂಜನಿ ಅಂಡ್ ಕಾಂಚನಾ ಶ್ರುತಿರಂಜನಿ.

ಆರಿಗಾರೋ ಕೃಷ್ಣ ಶೂರಕುಮಾರನೇ ವಾದಿರಾಜರ ರಚನೆ, ಹಾಡಿದ್ದಾರೆ ವಿಶ್ವನಾಥ್ ನಾಕೋಡ್. ನೌ ವಿಶ್ವನಾಥ್ ನಾಕೋಡ್ ಪ್ರೆಸೆಂಟಿಂಗ್ ಆರಿಗಾರೋ ಕೃಷ್ಣ ಶೂರಕುಮಾರನೇ, ರಿಟನ್ ಬೈ ವಾದಿರಾಜ.

ಶ್ರೀರಕ್ಷ ಅರವಿಂದ್ ಮತ್ತು ಮಾಲಿನಿ ಕೇಶವಪ್ರಸಾದ್ ಅವರ ದನಿಯಲ್ಲಿ ಕೇಳಿ ಪ್ರಸನ್ನ ವೆಂಕಟದಾಸರ ರಚನೆ ಎನ್ನ ತಂದೆ ಎನ್ನ ತಾಯಿ ಎನ್ನ ಬಂಧುವೇ ನೀ. ನೌ ಅ ಕಾಂಪೋಸಿಷನ್ ಆಫ್ ಪ್ರಸನ್ನ ವೆಂಕಟದಾಸ ಸಂಗ್ ಬೈ ಶ್ರೀರಕ್ಷ ಅರವಿಂದ್ ಅಂಡ್ ಮಾಲಿನಿ ಕೇಶವಪ್ರಸಾದ್. ಎನ್ನ ತಂದೆ ಎನ್ನ ತಾಯಿ ಎನ್ನ ಬಂಧುವೇ ನೀ.

ಜನನಿ ಜಾಹ್ನವಿ ಜಗತ್ರಯ ಪಾವನಿ, ಹಾಡಿದರೆ ಬಿಆರ್ ಗೀತಾ ಮತ್ತು ಮಾಲತಿ ಶರ್ಮಾ. ಜನನಿ ಜಾಹ್ನವಿ ಜಗತ್ರಯ ಪಾವನಿ, ಸಂಗ್ ಬೈ ಬಿಆರ್ ಗೀತಾ ಅಂಡ್ ಮಾಲತಿ ಶರ್ಮಾ.

ನಾಗರಾಜ್ ರಾವ್ ಹವಾಲ್ದಾರ್ ಅವರು ಹಾಡಿರುವ ಬಸವಣ್ಣನ ವಚನ, ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ. ನಾಗರಾಜ್ ರಾವ್ ಹವಾಲ್ದಾರ್ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಬಸವಣ್ಣ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ.

ಆರ್ತರಿಯದಾಂಗೆ ಇರಬೇಕು ಮರ್ತ್ಯದೊಳಗೆ. ರಂಗೇಶ ವಿಠಲರ ರಚನೆ, ಹಾಡಿದಾರೆ ಚಂದನಬಾಲ. ಆರ್ತರಿಯದಾಂಗ ಇರಬೇಕು ಮರ್ತ್ಯದೊಳಗೆ, ರಿಟನ್ ಬೈ ರಂಗೇಶ್ ವಿಠಲ, ಸಾಂಗ್ ಬೈ ಚಂದನಬಾಲ.

ಕೇಳಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ ನಮೋ ನಮೋ ನವಭಾರತ ನಾಯಕಿ. ನೌ ಲೆಟ್ ಅಸ್ ಲಿಸನ್ ಟು ಅ ಪೇಟ್ರಿಯೋಟಿಕ್ ಸಾಂಗ್ ಸಂಗಿನ್ ಕೋರಸ್ ನಮೋ ನಮೋ ನವಭಾರತ ನಾಯಕಿ.

ರಂಗ ಒಲಿದ ದಾಸರಾಯ ಶ್ಯಾಮಸುಂದರ ದಾಸರ ರಚನೆಗೆ ದನಿಯಾಗಿದ್ದಾರೆ ಅಂಬಯ್ಯನುಡಿ. ರಂಗ ಒಲಿದ ದಾಸರಾಯ ರಿಟನ್ ಬೈ ಶ್ಯಾಮಸುಂದರ ದಾಸ, ಸಂಗ್ ಬೈ ಅಂಬಯ್ಯನುಡಿ.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಅಮೃತ ವೆಂಕಟೇಶ್. ಭಾಗವಹಿಸುವ ವಿದ್ಯಾರ್ಥಿನಿ ಶಾರದಾ ಎಂ.
1: ನಮಸ್ತೆ ಮೇಡಮ್.
2: ನಮಸ್ತೆ ಶಾರದಾ. ಅಮೃತ ಗುರುಕುಲ ಸಂಚಿಕೆಯಲ್ಲಿ ನಾನಿವತ್ತು ಹೇಳ್ಕೊಡ್ತಾ ಇರುವ ಹಾಡು ಗಾಂಗೇಯ ವಸನಧರ, ಹಮೀರ್ ಕಲ್ಯಾಣಿ ರಾಗ, ಆದಿತಾಳ ಎರಡು ಕಳೆ, ಮಹಾರಾಜ ಸ್ವಾತಿ ತಿರುನಾಳ್ ಅವರ ರಚನೆ. 2013 ಮಹಾರಾಜ ಸ್ವಾತಿ ತಿರುನಾಳ್ ಅವರ 200ನೇ ಜಯಂತಿ ಬರುತ್ತೆ. ಹಮೀರ್ ಕಲ್ಯಾಣಿ ರಾಗದ ಬಗ್ಗೆ ಕೆಲವು ಮಾತುಗಳು. ಹಮೀರ್ ಕಲ್ಯಾಣಿ ರಾಗದ ಆರೋಹಣ ಅವರೋಹಣ ಹೀಗಿದೆ.

ಈ ರಾಗ 65ನೇ ಮೇಳ ರಾಗವಾದ ಕಲ್ಯಾಣಿಯಲ್ಲಿ ಜನ್ಯ. ಇದ ಕಲ್ಯಾಣಿಯನ್ನು ನಾವು ಮೇಚ ಕಲ್ಯಾಣಿಯ ಅಂತಾನೂ ಕರಿತೀವಿ. ಈ ರಾಗದಲ್ಲಿ ಅನ್ಯಸ್ವರ, ಶುದ್ಧ ಮಧ್ಯಮ ಎರಡು ಮಧ್ಯಮನೂ ಬರುತ್ತೆ, ಶುದ್ಧ ಮಧ್ಯಮ ಮತ್ತು ಪ್ರತಿ ಮಧ್ಯಮ. ಈ ರಾಗದಲ್ಲಿ ಹಮೀರ್ ಕಲ್ಯಾಣಿನಲ್ಲಿ ಬರೋ ಸ್ವರಗಳು ಷಡ್ಜ, ಚತುಶ್ರುತಿ ರಿಷಭ, ಅಂತರ ಗಾಂಧಾರ, ಶುದ್ಧ ಮಧ್ಯಮ, ಪ್ರತಿ ಮಧ್ಯಮ, ಪಂಚಮ, ಚತುಶ್ರುತಿ ದೈವತ ಮತ್ತು ಕಾಕಲಿ ನಿಷಾಧ. ಈ ರಾಗವನ್ನು ನಾವು ಹಿಂದೂಸ್ತಾನಿ ಶೈಲಿಯಿಂದ ತಗೊಂಡಿದ್ದೀವಿ. ಹಿಂದೂಸ್ತಾನಿ ಶೈಲಿಯಲ್ಲಿ ಕೇದಾರ್, ಹಮೀರ್ ಅಂತ ಎರಡು ರಾಗಗಳು ಇದೆ. ಅದರಲ್ಲಿ ಕೇದಾರ್ಗೆ ಇದು ಸ್ವಲ್ಪ ಸಿಮಿಲರ್ ಆಗಿರುತ್ತೆ. ಹಮೀರ್ ಕಲ್ಯಾಣಿ ರಾಗದಲ್ಲಿ ಕೆಲವೊಂದು ಸ್ವರ ಸಂಚಾರಗಳನ್ನು ಹೇಳ್ತೀನಿ, ನೀವು ರಿಪೀಟ್ ಮಾಡಿ.

0: ಆಗೋದಿಲ್ಲ. ಸಂಚಾರಗಳ ಫ್ರೇಸ್ ಓರಿಯೆಂಟೆಡ್ ಆಗಿ ಹಾಡ್ತೀವಿ, ಜಾಸ್ತಿ ಫ್ರೇಸಸ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಹಿಂದೂಸ್ತಾನಿ ಅವ್ರು ಮಾಡೋ ಥರ ನಾವು ಫ್ರೇಸ್ ಓರಿಯೆಂಟೆಡ್ ಆಗಿ ಹಾಡ್ತೀವಿ. ಈಗ ಈ ಕೃತಿ ಗಾಂಗೆಯ ವಸನಧರ ಹಿಂದೂಸ್ತಾನಿ ಶೈಲಿಯಲ್ಲಿ ಹಮೀರ್ ಮತ್ತು ಕೇದಾರ್ ರಾಗಗಳಿದೆ ಅಂತ ಹೇಳಿದೆ. ಇದು ಕೇದಾರ್ಗೆ ಸಿಮಿಲರ್ ಆಗಿರುತ್ತೆ. ಕೇದಾರಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸನಿದ ನೀದಪ ಕೈಶಿಕಿ ನಿಷಾದ ಪ್ರಯೋಗ ಇರುತ್ತೆ ಮತ್ತು ದೈವತಕ್ಕೆ ಪ್ರಾಮಿನೆನ್ಸ್ ಮಾ ಪ ಗ ಮಾ ದ ಅಂತ ಪ್ರಯೋಗಗಳು ಕೇದಾರ್ನಲ್ಲಿ ಇದೆ. ಈಗ ಗಾಂಗೆಯ ವಸನಧರ ಕೃತಿ ಶುರು ಮಾಡೋಣ. ಸರಿ, ಕೃತಿಯ ಪಲ್ಲವಿ ಹೇಳ್ತೀನಿ, ನೀವು ಬರ್ಕೊಳ್ಳಿ. ಹಾ, ಈ ಕೃತಿಯನ್ನ ಮಹಾರಾಜ ಸ್ವಾತಿ ತಿರುನಾಳ ಅವರು ಪದ್ಮನಾಭ ಸ್ವಾಮಿ ಮೇಲೆ ರಚಿಸಿದ್ದಾರೆ. ಗಾಂಗೆಯ ವಸನಧರ
1: ಗಾಂಗೆಯ ವಸನಧರ
0: ಪದ್ಮನಾಭ
1: ಮಾಮವ
0: ನವ ಜಲದಾಂಗ
1: ಮಾಮವ ನವ ಜಲದಾಂಗ
0: ಜಲದಾಂಗ
1: ಮಾಮವ ನವ ಜಲದಾಂಗ
0: ಇನ್ನೊಂದ್ಸಲ ಹೇಳ್ತೀನಿ.
1: ಗಾಂಗೆಯ ವಸನಧರ
0: ಪದ್ಮನಾಭ ಮಾಮವ
1: ನವ ಜಲದಾಂಗ
0: ಗಾಂಗೆಯ ವಸನಧರ ಅಂದರೆ ಸ್ವರ್ಣ ವಸ್ತ್ರಗಳನ್ನು ಉಟ್ಕೊಂಡಿರೋನು. ಪದ್ಮನಾಭ, ಇಲ್ಲಿ ಮಹಾರಾಜ ಸ್ವಾತಿ ತಿರುನಾಳ ಅವರ ಮುದ್ರೆ ಪದ್ಮನಾಭ ಅಂತ ಇದೆ. ಅವರು ಕಂಜನಾಭ, ಅಂಬುಜನಾಭ, ಅಬ್ಜನಾಭ, ಸರಸಿಜನಾಭ ಇತರ ಮುದ್ರೆಗಳನ್ನು ಉಪಯೋಗಿಸಿದ್ದಾರೆ. ಈ ಹಾಡಲ್ಲಿ ಪದ್ಮನಾಭ ಅವರ ಮುದ್ರೆ. ಈಗ ಹಾಡಿನ ಪಲ್ಲವಿ ಶುರು ಮಾಡೋಣ. ಮೊದಲನೇ ಸಂಗತಿಗೆ ಸ್ವರ ಹೇಳ್ತೀನಿ, ಅದನ್ನು ರಿಪೀಟ್ ಮಾಡಿ, ಆದ ನಂತರ ಸಾಹಿತ್ಯ ಮಾಡೋಣ.
1: ಸರಿ,
0: ಪಲ್ಲವಿ ಸಮದಲ್ಲಿ ಶುರುವಾಗುತ್ತೆ.

0: ಪದನಿ
1: ಆ ಪದನಿ ಎರಡನೇ ಧೃತಕ್ಕೆ ಬರುತ್ತೆ.
0: ದ ಪ ಪದನಿ ದ ಪ ಪದನಿ ಸಾನಿ ಪ ಸಾನಿ ಪ
1: ಪಂಚಮ ದೈವತದಿಂದ ಬರಬೇಕು.

0: ಇದು ಗೊತ್ತಾಯ್ತು. ಮೊದಲೆರಡು ಸಂಗತಿ ಗೊತ್ತಾಯ್ತಲ್ವಾ, ಮೂರನೇದು ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ.
1: ಸರಿ, ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಅಮೃತ ವೆಂಕಟೇಶ್, ಭಾಗವಹಿಸಿದ ವಿದ್ಯಾರ್ಥಿನಿ ಶಾರದಾ ಎಂ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ರಾಜಂ ಅವರ ವಯೋಲಿನ್ ವಾದನ ಕೇಳುವಿರಿ, ರಾಗ್ ಬಿಹಾಗ್.
3: ಲಿಸನ್ ಟು ಹಿಂದೂಸ್ತಾನಿ ವಯೋಲಿನ್ ರಿಸೈಟಲ್ ಬೈ ಡಾಕ್ಟರ್ ಎನ್ ರಾಜಂ, ರಾಗ್ ಬಿಹಾಗ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ರಾಜಂ ಅವರ ವಯೋಲಿನ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ತಬಲಾ ಸಾಥ್ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ದೇವಗಿರಿ ಬಿಲಾವಲ್.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಡಾಕ್ಟರ್ ಎನ್ ರಾಜಂ. ಶಿ ಇಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ದೇವಗಿರಿ ಬಿಲಾವಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎನ್ ರಾಜಂ ಅವರ ವಯೋಲಿನ್ ವಾದನ ಕೇಳಿದಿರಿ. ಪಕ್ಕವದ್ಯ ಸಹಕಾರದಲ್ಲಿ ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯೋಲಿನ್ ರಿಸೈಟಲ್ ಬೈ ಡಾಕ್ಟರ್ ಎನ್ ರಾಜಂ. ಶಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿವಿ ಗೋಪಾಲಕೃಷ್ಣನ್ ಅವರಿಂದ ಮೃದಂಗ, ಟಿವಿ ವಾಸನ್ ಅವರಿಂದ ಘಟ, ಮೈಸೂರು ಎಂ ನಾಗರಾಜ್ ಅವರಿಂದ ವಯೋಲಿನ್ ವಾದನಗಳಲ್ಲಿ ಲಯವಿನ್ಯಾಸವನ್ನು ಕೇಳುವಿರಿ. ಮೊದಲಿಗೆ ಕೇಳಿ ಆದಿತಾಳ. ಡಿಯರ್ ಲಿಸ್ನರ್ಸ್, ವೆಲ್ಕಮ್ ಟು ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಲೆಟ್ ಅಸ್ ಲಿಸನ್ ಟು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ಟಿವಿ ಗೋಪಾಲಕೃಷ್ಣನ್ ಆನ್ ಮೃದಂಗ, ಟಿವಿ ವಾಸನ್ ಆನ್ ಘಟ ಅಂಡ್ ಮೈಸೂರು ಎಂ ನಾಗರಾಜ್ ಆನ್ ವಯೋಲಿನ್. ಇನ್ ದ ಬಿಗಿನಿಂಗ್, ಲೆಟ್ ಅಸ್ ಲಿಸನ್ ಟು ಆದಿತಾಳ್.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿವಿ ಗೋಪಾಲಕೃಷ್ಣನ್ ಅವರಿಂದ ಮೃದಂಗ, ಟಿವಿ ವಾಸನ್ ಅವರಿಂದ ಘಟ, ಮೈಸೂರು ಎಂ ನಾಗರಾಜ್ ಅವರಿಂದ ವಯೋಲಿನ್ ವಾದನಗಳಲ್ಲಿ ಲಯವಿನ್ಯಾಸ ಕೇಳಿದಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ನಿಲಯದ ಕಲಾವಿದರಿಂದ ಲಯವಿನ್ಯಾಸ ಕೇಳುವಿರಿ. ನಿರ್ದೇಶನ ತುಮಕೂರು ಟಿವಿ ಭದ್ರಾಚಾರ್. ಮೊದಲಿಗೆ ಕೇಳಿ ಆದಿತಾಳ. You are listening to an instrumental ensemble by TV Gopalakrishnan on Mrudanga, TV Vasan on Ghata and Mysuriam Nagaraj on Violin. Continuing the program, now let us listen to an instrumental ensemble by the staff artists of Akashavani. In the beginning, listen to Aditaal.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ಲಯವಿನ್ಯಾಸ ಕೇಳಿದಿರಿ. ನಿರ್ದೇಶನ ತುಮಕೂರು ಟಿವಿ ಭದ್ರಾಚಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಆರ್ ಲಿಸ್ನಿಂಗ್ ಟು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ, ಡೈರೆಕ್ಟೆಡ್ ಬೈ ತುಮಕೂರು ಟಿವಿ ಭದ್ರಾಚಾರ್. This Carnatic Classical Music Program is a contribution of Akashavani, Bengaluru. Anytime, Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜೇಂದ್ರ ಕುಲಕರ್ಣಿ ಅವರ ಬಾನ್ಸುರಿ ವಾದನ ಕೇಳುವಿರಿ. ರಾಗ್ ಭಿನ್ನ ಷಡ್ಜ್.
1: ಲಿಸನ್ ಟು ಹಿಂದೂಸ್ತಾನಿ ಫ್ಲೂಟ್ ರೆಸೈಟಲ್ ಬೈ ಶ್ರೀ ರಾಜೇಂದ್ರ ಕುಲಕರ್ಣಿ. ರಾಗ್ ಭಿನ್ನ ಷಡ್ಜ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜೇಂದ್ರ ಕುಲಕರ್ಣಿ ಅವರ ಬಾನ್ಸುರಿ ವಾದನ ಆಸ್ವಾದಿಸುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಗೋರಖ್ ಕಲ್ಯಾಣ್.
1: ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ರಿಸೈಟಲ್ ಬೈ ಶ್ರೀ ರಾಜೇಂದ್ರ ಕುಲಕರ್ಣಿ. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಗೋರಖ್ ಕಲ್ಯಾಣ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜೇಂದ್ರ ಕುಲಕರ್ಣಿ ಅವರ ಬಾನ್ಸುರಿ ವಾದನ ಕೇಳಿದಿರಿ. ತಬಲಾ ಸಹಕಾರ ನೀಡಿದವರು ಬಿಎ ನಂದಿನಿಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: You are listening to Flute Recital by Shri Rajendra Kulkarni. He was accompanied on tabla by Shri B.A. Nandinikar. This program was contributed by Akashvani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಎ.ಕೆ. ಜಗದೀಶ್ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಯಲಿನ್ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಎಂ ಗುರುರಾಜ್. ಮೊದಲಿಗೆ ಅರ್ಧನಾರೀಶ್ವರಂ ಮುತುಸ್ವಾಮಿ ದೀಕ್ಷಿತರ ರಚನೆ ಕುಮುದಕ್ರಿಯರಾಗ ರೂಪಕತಾಳದಲ್ಲಿದೆ.

ಇನ್ನೀಗ ತ್ಯಾಗರಾಜರ ಕೃತಿ ಕಾಂತಾಮಣಿರಾಗ ಆದಿತಾಳದಲ್ಲಿದೆ ಪಾಲಿಂತುವೋ. ನೌ ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಕಾಂತಾಮಣಿರಾಗ ಆದಿತಾಳ ಪಾಲಿಂತುವೋ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಕೆ ಜಗದೀಶ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ತ್ಯಾಗರಾಜರ ಕೃತಿ ಬೇಗಡೆ ರಾಗ ಮಿಶ ಛಾಪು ತಾಳದಲ್ಲಿದೆ, ನೀವೇರ ಕುಲಧನಮೋ. Dear listeners, you are listening to vocal rendition by A.K. Jagadesh. He is accompanied on the violin by Vidwan Mysuru R. Dayakar on the Mridangam M. Guru Raj. Continuing the program, now let us listen to a composition of Tyagaraja set to Begale Raga Mishachaputala, Neevera Kuladhanamo.

ಸ್ವಾತಿ ತಿರುನಾಳರ ರಚನೆಯೊಂದಿಗೆ ಕಾರ್ಯಕ್ರಮದ ಸಂಪನ್ನ ಬೆಹಾಗ್ರಾಗ ರೂಪಕತಾಳದಲ್ಲಿದೆ ಸಾರಮೈನ ಮಾಟಲಂತ. ನೌ ಅ ಕಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್ ಸೆಟ್ಟು ಬೆಹಾಗ್ರಾಗ ರೂಪಕತಾಳ ಸಾರಮೈನ ಮಾಟಲಂತ.

ಇದುವರೆಗೂ ಎಕೆ ಜಗದೀಶ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard vocal rendition by A.K. Jagadish. He was accompanied on the violin by Vidwan Mysuru R. Dayakar, on the mridangam M. Guru Raj. This program is a contribution of Akashvani Bengaluru, anytime, Indian music.